ನನಿ ತಿಂದ ರಥಗನ ಚಳಿ ತಂದ ನನಿ ತಿಂದ ರಥಗನ ಚಳಿ ತಂದ ಧುಳಿ ಕಾತಿ ಚಂದನ ದಡೈ ಕಾತಿ.